0: ಮನಸ್ಸ ತುದಿಯಾಗೆ ಬೆಣ್ಬತ.
1: ಶ್ಲೋಕ ಪವನ್ ಗುರು ಪಾಣಿ ಪಿತ್ತ ಮಾತಾ ತರ್ತ ಮಹತ್ ದಿವಸುರಾತ ದ್ವೇ ದಾಯಿ ದಾಯ ಖೇಲ ಸಗಲ ಜಗತ್.